0: ಕೃಷಿ ಕ್ಷೇತ್ರದ ನವಪನಕ್ ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಬ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಗ ಮಸಕಟ ರೂಪಾಯಿ ಲವಸಿ ಪಂದಹಸಕ್ ದಕ್ವ ಮಿಲತಿಗೆ ನಿಮ್ ಸಂದಹ ನಾಯ ಸಹನೆಯಾಗ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯಾಯಿ
1: ರಾಜ್ಯ ಬ್ಯಾಂಕುಕ ಸುರಕ್ಷಿತ ಭಾವಯ ಇಹಲಮ ರೆಕವರ್ನೆ ಸಮಗಿನ್ ಸ್ಥಾವರ ತನ್ಪತು ಸಂದಹ ಇಹಲಮ ಪೊಲಿಯ ಆರ್ಡಿಬಿ ಬ್ಯಾಂಕುವಿನ್
2: ಉದಯ ನವೆಯಾಯಿ ಪಿನಾಡಿ ಯುಸಿ ನವೆಯಾಯಿ.

0: ಅಂದ್ರೆ ಆದರೆ ಬೆದಾಗನ್ನ ಓನೆಮನ ಸತಿಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: La Khanda Radio ITN Rajya Bankuk Surakshita Bhavaya Ihalama Recoverne Samagin Stavara Tanpatu Sandaha Ihalama Poliye RDB Bankuin
1: ಕೃಷಿ ಕ್ಷೇತ್ರದ ನವಪನಕ್ ಲಭಾ ತಿಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬೇ ಪಸು ಮೀಟರ್ ಸಹನೆಯಾಕ ಮಸಕಟ ರೂಪಾಯಿ ಲವಸಿ 5000 ದಕ್ವಾ ಮಿಲತಿ ಗಿನಿಮ್ ಸಂದಹ ನಯ ಸಹನೆಯಾಕ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯೈ
2: ಮಹಾವ್ಯಸ್ತಿಕ ಒಯಾಗಿ ನಿವಸ ಕರ್ಮಾಂತ ಶಾಲಾವ ವತುರೇನ್ ಪಿರಿಲದ ಗಂಗ್ ವತುರ ವೆಹಿ ವತುರ ವಿತರಕ್ ನೆವೆ ತಿಯನ ರೊನ್ ಮಡ ಟಿಕತ್ ಇವತ್ ಕರನ ಹೊಂದಮ ವತುರ ಮೋಟರೆಯ ಡೀಪ್ ಟೆಕ್ ವೇಸ್ಟ್ ಮೋಟರ್ ಪಂಪ್ ಅಮತನ್ನ 077 77 74

0: ಕೃಷಿ ಕ್ಷೇತ್ರದ ನವಪನಕ್ ಲಭಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆರತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನೇಮ್ ಸಂದಹ ನಯ ಸಹನೆಯಾಗ್ತ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯ
1: ಸದಾ ಹರಿತ ಅಪೇಮ ರಟೇ ನೌಮ್ ಸುಮದಿನ್ ನೆಲ ಉಸಸ್ ನಿಷ್ಪಾದನೆ ಉಸಸ್ ತತ್ವ ಸಾಧಿಕೇನ್ ನೌಮ್ ನೌಮ್ ಅಪೇಮ ರಸೆ ಸುರಕಿಮಿನ್ ಇಹಲಮ ಸೌಖ್ಯ ಆರಕ್ಷಿತ ಗುಣಾತ್ಮಕ ನಿಷ್ಪಾದನೆಯ ಕ್ಲಿಸಿನ್ ವಸರ ಗಣನಾವಕ ವಿಜಯ ಕೀರ್ತಿಯ ಸಮಗ ಹುರು ಪುರುದುಲೆಂಗತು ಕಮಿನ್ ಒಬೇ ಮಯಾಪತಟ ಶ್ರೀಲಾಂಕೀಯ ಕುಲುಬಡು ವಿಜಯ ಪ್ರೊಡಕ್ಟ್ಸ್ ಅಪೇ ರಸೆ ವರಟೇ ಸೆಮಟರ್.

ನಮನ ಆದರಣೀಯ ಸಹೃದ ರಸವತುನಿ ಅದತ್ ಗೀಶ್ವರ ಹಾಯಕ ಆದರ ಸಾಧೆ ಅಗಾಧವಾದ ಸನದಿಯ ಧಾರಹ ಮಾರಕರ ಮಟ ಒಬ್ಬಲಾಗಿ ನಿಕ್ಮೆ ಅನ್ನ ಅವಸರದಿಂದ ಮಮ ದಸನ್ ವಸಂತ ಅಭಿ ಸತೀಕ ವಿರಾಮಕ್ಕಿಂತ ಪಸ್ಸೆ ಒಬ್ಬ ಆದರಣೀಯ ಪ್ರೇಮನೀಯ ಗೇದ ಸಮುಚ್ಚ ರಸವಿಂದ ಜಲಿತ್ ಮುನಗೆ ಒಬ್ಬ ಶುಭ ವಾಸನವಂತೆ ಪ್ರೇಮನೀಯ ರಾತ್ರಿ.